ಚಿನ್ನಡತ ಕೊರಬೋರು ಮಂಚಿ ಬುದ್ಧುಲು ಜ್ಞಾನಂಬು ಮಂಚಿ ನಡತ ಇಂತೆ ಕನ್ನನು ವೇರೆದ್ದಿ ಎರುಗ ಪರತೂ